ಎರಡಾಯ್ದಾಕ ಐಗಾಯೇ ಕುಯಿ ಗೊರಗು ಪಾನಿ ಕೈಪಾರ ಪೂಗಿ ತೆಗ್ದಾಕಿಯೇ ಹರ್ಕಂಚು ಮಸಿಟೈ ಮನೆರ ಸಾಮ ರಾಖೇರ ಸಾಥಿ ಸಭಾ ಎಕ್ಲೈ ಗೊರ ಗುಫಾ ಬಿಕೆ ಕುರು ಕುರು ಪಸ್ತಾ ಭಯ ಮಾದವಾ ಕೆಲ್ಲೆ ದಿವ್ಯ ಮನೀಲಿ ಶಿಶು ತಾಯಿ ದೇಖ್ನು ಭಯ ಕೃಷ್ಣ ದೇ

ಕಿರೀಟಾರ ರಾಣಿ ದ್ರೌಪದಿ ರಾಯಿ ಕೊತ್ತು ಗರಾಯೇಶ್ವರ ಗಾಯಿ ಲಾಯಿ ಮಾರಿ ಗದಾಯ ಪೋಷಣೆ ಕೇಳೋಕೆ ತೇರೋ ಗರ ತೇರಾ ದಾಜುಬಾಯಿ ಮಾರ್ಚು ಗದಾಲೆ ಚುಟಿ ಚೋರು ಮನ ಗಯೋ ಮರೇರ ಗರ ಮತ್ತು ಕಾನು ಲಾಯಿ ಭೋಟೆ ಹೋಟೆ ಮೈಲೆ ತಾನ ಗರ ಬರೆಕೊ ಧ್ವಸೆ ಮೊರಾಯಿ ಕತಿ ದಿನ ಬುದ್ಧಿ ಕತಿ ದಿನ ಅತಿ ಯು ಕಾನ ಕಠೋರ ತೇರು ಬುದ್ಧಿ ತೇಸಿ ಆಜ ರಣ ಮಾರಿ ಸುಣ್ಣ ಥಾಯೋ ಮೇರು ಗತ ಶೇಖಿ ಬನೆ ಮಯು ಧ್ಯಾನ ದಿನ್ಸು ಶೇಖಿ ತೇರು ಮತ್ತು ಆಗ ನಡಿ ಶತ್ರು ಬಾಯ ಜತೆ ಠುಲೋ ಪರಾಕ್ರಮ ಗರೆ ಉನ್ನ ಸಹ ಭಾಯ್ ಲೈ

0: ಹಾರ್ದಿಕ್ ನಿಮಂತ್ರಣ.
1: ದೋಲ್ಖಾ ಜಿಲ್ಲಾ ಭೀಮೇಶ್ವರ ನಗರ ಪಾಲಿಕಾ ವಾರ್ಡ್ ನಂಬರ್ 9 ಫುಲ್ಬಾರಿ ಗುಮ್ತಿ ನಿವಾಸಿ ರಾಜಕುಮಾರ ಲಾಮಾ ಯೋಯಿ ಮಿತಿ 2083 ಭದೌ 10 ಗತೆ ರಸುವಾಡಿ ಪರಿ ಬೇಪತ್ತಾ ಹುನು ಭಯಕ್ಕೆ 44 ವರ್ಷಕ ಉಮೇರ್ ನಿಧನಲೆ ಹಾಮಿ ಅತ್ಯಂತೈ ಮರ್ಮಾತ್ ಭಯಕ್ಕೆ ಛೌ. ಎಸ್ ದುಃಖದ ಘಡಿಮ ದಿವಂಗತ ಆತ್ಮಕ್ಕೆ ಚಿರ ಶಾಂತಿಕೋ ಕಾಮನಾ ಗರ್ದೈ ಹಾರ್ದಿಕ ಶ್ರದ್ಧಾಂಜಲಿ ಅರ್ಪಣ ಗರ್ದಛೌ. ಸಾಥೈ ಬೌದ್ಧ ಧರ್ಮ ಮಹಾಯಾನ ಪರಂಪರ ಅನುಸಾರ ಗರಿನೆ ಘ್ಯೋ ಕಾರ್ಯಕ್ರಮ ಸಾಂಗಿ ಹೋಬ ಮೇಗು ಸಿಂಖಾಮ ಧ್ಯೋ ಚೆನ್ಮ ಪುಗೋಸ್ ಭನಿ ರ ಫಬ ಸೇರಿಸಿಲೆ ಶಕ್ತಿ ದಿಯೋಸ್ ಗುರುಪದ್ಮ ಸಂಭವಲೆ ಸಹಯೋಗ ಗರೋಸ್ ಭನಿ ಗರಿನೆ ಘ್ಯೋ ಕಾರ್ಯಕ್ರಮ ಜಿಲ್ಲಾ ಲಾಮಾ ಸಂಘ ಸಾಥೈ ಭಿನಾಪನೌ ಟಾಜಿ ಛೆಲಿಂಗ್ ಗುಂಬಾಕ ಲಾಮಾ ಗುರುಹರು ರ ಭಿನಾಪನೌ ಬುದ್ಧ ಗುಂಬಾಕ ಲಾಮಾ ಗುರುಹರು ರ ಸುಸ್ಪಾ ಫುಲಾವನೆ ಗುಂಬಾಕ ಆನಿ ಖೆಂಬ ಸೇರಾಪ್ ರ ಸಾತೌ ಅನ್ಯ ಅನ್ಯ ಗುಂಬಾಹರು ಗರಿ ಸಾತೌ ಘ್ಯಾಂಗೋ ಲಾಮಾ ಗುರುಹರುಕೋ ಬಹೋಲಿಬಾಟ ಘ್ಯೋ ಸಂಪನ್ನ ಹುನೆ ಭಯಕೋಲೆ ಸಂಪೂರ್ಣ ಆಫಂತ ಜನಲೈ ನಿಮಂತ್ರಣ ಪಠಾಯಿಸಕೆಕೋ ಛ. ಯದಿ ನಿಮಂತ್ರಣ ಪ್ರಾಪ್ತ ನಭಯಮಾ ಯಸೈ ಸೂಚನಾಲಾಈ ಆಧಾರ ಮಾನಿ ಆಫಂತಜನ ಭಾಯಿ ಬಂಧು ಇಷ್ಟ ಮಿತ್ರ ಕುಲಕುಟುಂಬ ಉಪಸ್ಥಿತ ಭಯ ಮಾನಿ ಮಲಾಮ ರ ಶೋಕ ಪ್ರಸಾದ ಗ್ರಹಣ ಗರಿದಿನು ನ ಹಾರ್ದಿಕ ಆಮಂತ್ರಣ ಗರ್ದಛೌ.
0: ಶ್ರೀಮತಿ ಸೀತಾ ಲಾಮಾ, ಬುಬಾ ಪೆಮ್ದುರ್ಜಿ ಲಾಮಾ ಬೊಮ್ಜಾನ್, ಆಮಾ ಢೋಲ್ಮೋ ತಮಾಂಗ್, ಭಾಯಿ ಶ್ಯಾಮ್ ಕುಮಾರ ಲಾಮಾ ಬೊಮ್ಜಾನ್, ಬುಹಾರಿ ಸಂಗೀತಾ ಲಾಮಾ, ಛೋರಾ ರಮೇಶ ಲಾಮಾ ಬೊಮ್ಜಾನ್, छोरी रबीना लामा बमजान, बहिनी मधु लामा बमजान, ज्वाई सुशांत लामा, बहिनी शर्मिला तामाङ, ज्वाई घ्यामजो गोले, बहिनी रीता लामा, सीता देवी लामा, ज्वाई प्रवीण पाखरिन, भतिज सिर्जन तामाङ, आफन्तहरू विजय बमजान, लाक्पा बमजान, रविन बमजान, सुभाष बमजान, सुबिन बमजान, अनिल बमजान, लालबहादुर बमजान, भक्तबहादुर बमजान, धन बमजान, जेठी ठुलियामा आनीहरू, साङमाला तमाङ, निर्मा ढोल्मो तमाङ, लालमाया तमाङ, कान्छी आनी, माइली आनी लगायत सम्पूर्ण बमजान परिवार भीमेश्वर नगरपालिका वडा नम्बर 9 फुलबारी घुम्ती दोलखा, घेवा हुने स्थान भीमेश्वर नगरपालिका 9 फुलबारी घुम्ती बुद्ध गुम्बा, घेवा हुने मिति 27 गते सुरु भई 28 गते सम्पन्न. थप जानकारीको लागि सम्पर्क मोबाइल नम्बर 9840639026.
2: पञ्चकुमारी मन्दिरको दर्शन गरौं, पुण्य कमाऊ.
3: दुलखाको कालिङ्चो गाउँपालिका वडा नम्बर 2 बाबरेको कुसावतीमा रहेको ऐतिहासिक पञ्चकुमारी मन्दिर परिसरमा पाठी भरा माता लगायतका भगवान्